ಮಹಾಚಾರ್ಯ ಸುನಿಲ್ ಆರ್ಯರತ್ನಿಯನ್ಗೆ ಮಿಮಗಿ ಪದ್ಮಾಲಾಭ ಹಿತಾಮತ್ನ ಕಾಲೋಚಿತಾಯಿ ಎಚ್ ಎಂ ಜಯವರ್ಧನ್ ವಿತೀನ್ ಸಂಗೀತ ಉತ್ಕರ್ಣಾತರ ಆಚಾರ್ಯ ವಿಸಾರದ ನಂದ ಮಾಲಿನಿಯನ್ ಮಿಮ್ ಗೀತೆ ಗಾಯನು ಕನ್ನಡ ಬಾಯಿ ಸವಂದೆನ್ನ ಗೀತೆಯಟ ಸವಂದೆನ್ನ ಗೀತೆಯ ಪದ್ಮಾಲಾವಟ ರಸವಿಂದಿನ್ನ ಒಬ್ಬಟ ಬಾರಾಯಿ